ಭಾಸ್ಕರಾಯ ನಮಃ. ಓಂಕಾರಾದ್ರಿ ಗುಹಾರತ್ನ ಪ್ರದೀಪಾಯ ನಮಃ. ಓಂಕಾರ ಮುಕ್ತಾಭರಣ ಧರಳಾಯ ನಮಃ. ಓಂಕಾರ ವಿಮಲಾದರ್ಶ ಬಿಂಬಿತಾಯ ನಮಃ.

ವನಸ್ಪತಾಯೋ ಸೃಜ್ಯಂತ ಸೋಮೋಧಿಪತಿರಾಸಿ ದೇಕತ್ರಿಗ್ಶತಸ್ತುವತ ಪ್ರಜಾ ಸೃಜ್ಯಂತ ಯವಾಶ್ಚಾಯ ವಾಶ್ಚಾಧಿಪತಯ ಆಸನ್ ತ್ರಯಸ್ತ್ರಿಗ್ಶತ

ಪಿತರಸ್ವಾಮ್ಯಾಸೋಪರಿಹಿಷ್ಯಂತ್ರಿಯೇತುಪರಾಜವನ್ಮಧ್ಯಮಿತರಸ್ವಾಮ್ಯಾಸ ಅಂಗೀಕೀಗಾರೇಣೋಂಜುಗರೋಹೇಣೋ ಇದಂ ಪಿತರ್ಭ್ಯೋ ನಮೋಹಸ್ತೇವೋರ್ವಾಸೋ ಯೌಪರಾಧಯೀನು ಚೇತಾಕ್ಷಿಣಾಯ ಪರಾಧ ಪತ್ರಾಸೋ

ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ತೃತೀಯ ಶ್ಲೋಕ. ತೃತೀಯೇ ಶ್ಲೋಕೆ ದ್ವಿತೀಯಾ ಕಥಾ. ಶ್ಲೋಕಸ್ಯಾಸ್ಯ ತೃತೀಯೇ ಪಾದೆ ದೈತ್ಯಾನಾಂ ಬಲಪರಾಕ್ರಮವರ್ಧನ ರೂಪಾಂ ಆರ್ತಿಮಾಪದ್ಯಮಾನಸ್ಯ ಸಕಲದೇವ ಶರಣೀಕೃತಸ್ಯ ಭಗವತೋ ನಾರಾಯಣಸ್ಯ ಚ ಆರ್ತಿಹಂತಾರಂ ತಸ್ಯ ವಿಜಯಪ್ರಾಪ್ತ್ಯರ್ಥಂ ತಸ್ಮೈ ಸುದರ್ಶನಚಕ್ರಂ ದದತಂ ಭಗವಂತಂ ಹರೀಶ್ವರಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಮಪಾಲಯತ್ ಕರುಣಯಾ ಲಿಂಗಾದ್ವಿನಿರ್ಗತ್ಯಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ಯಃ ಲಿಂಗಾತ್ ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ನಿಜ ಪದಧ್ಯಾನೈಕ ಭಕ್ತಂ ಮುನಿ ಮಾರ್ಕಂಡೇಯಂ ಕರುಣಯಾ ಅಪಾಲಯತ್ ಯಶ್ಚ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶಿವಪುರಾಣಾಂತರ್ಗತಾಯಾಃ ಚತುರ್ಥ್ಯಾಃ ಕೋಟಿರುದ್ರಸಂಹಿತಾಯಾಃ ಚತುಸ್ತ್ರಿಂಶತ್ ಪಂಚತ್ರಿಂಶದಧ್ಯಾಯಾಭ್ಯಾಂ ಪ್ರತಿಪಾದಿತಂ ವಿಷ್ಣುನಾ ಸ್ವನೇತ್ರಮುತ್ಪಾಟ್ಯ ಸಹಸ್ರತಮಾಂ ಭೋಜತ್ವೇನ ತತ್ಸಮರ್ಪಣೇನ ತತ್ತುಷ್ಟಾನ್ ಮಹೇಶ್ವರಾತ್ ಸುದರ್ಶನಚಕ್ರ ಪ್ರಾಪ್ತಿವೃತ್ತಾಂತಂ ಸಂಗೃಹಂತಿ. ಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ನೇತ್ರಾಂಭೋಜ ಸಮರ್ಪಣೇನ ನೇತ್ರಾಂಭೋಜಸ್ಯ ಪಾಟಿತವಾಮನೇತ್ರಸ್ಯ ಸಮರ್ಪಣೇನ ಹರಯೇ ದೈತ್ಯನಾಶಾರ್ಥಂ ಶರಣಾಗತಾಯ ವಿಷ್ಣವೇ ಅಭೀಷ್ಟಂ ವಾಂಛಿತಂ ರಥಾಂಗಂ ಮನಸ್ತತ್ವಾತ್ಮಕಂ ಸುದರ್ಶನಾಖ್ಯಂ ಚಕ್ರಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ. ಶ್ರೀ ಶಿವಪುರಾಣೇ ಚತುರ್ಥ್ಯಾಂ ಕೋಟಿರುದ್ರಸಂಹಿತಾಯಾಂ ಸೂತಪೌರಾಣಿಕೇನ ನೈಮಿಷಾರಣ್ಯಸ್ಥೇಭ್ಯಃ ಋಷಿಭ್ಯಃ ಶಿವಾವತಾರಮಾಹಾತ್ಮ್ಯಂ ವಿವಿಧಾಖ್ಯಾನಪುರಸ್ಸರಂ ನಿವೇದಿತಂ. ಹರೀಶ್ವರಸ್ಯ ಲಿಂಗಸ್ಯ ಮಹಿಮಾನಂ ವಿಷ್ಣುನಾ ಕೃತಂ ಶಿವಾರಾಧನಂ ತಸ್ಮಾತ್ ತಸ್ಯ ಸುದರ್ಶನಚಕ್ರ ಪ್ರಾಪ್ತಿಂ ಚ ಪೃಷ್ಠೇ ಸತಿ ನೈಮಿಷಾರಣ್ಯವಾಸಿಭಿರ್ ಮಹರ್ಷಿಭಿಃ ತತ್ ಕಥಾಂ ವಕ್ತುಮಾರೇಭೇ ಸೂತಃ. ಕಸ್ಮಿಂಶ್ಚಿತ್ ಕಾಲೆ ದೈತ್ಯಾನಾಂ ಬಲಪರಾಕ್ರಮವರ್ಧನೇನ ಪೀಡಿತಾಃ ದೇವಾಃ ವಿಷ್ಣುಂ ಶರಣಂ ಪ್ರಾಪುಃ ಇತಿ. ಭಗವಾನ್ ಹರಿಃ ಶರಣಾರ್ಥಮಾಗತಾನ್ ದೇವಾನ್ ವಿಲೋಕ್ಯ ಭಗವಂತಂ ಹರಮೇವ ಚಿಂತಯಾಮಾಸ ಇತ್ಯಾಹ ಸ್ಮೃತ್ವಾ ಶಿವಪದಾಂಭೋಜಂ ವಿಷ್ಣುರ್ವಚನಮಬ್ರವೀತ್ ಇತಿ. ಸಕಲ ನಿಲಿಂಪರಕ್ಷಣವಿಧೌ ಹರಃ ಏವ ದಕ್ಷಃ ಇತ್ಯಾಹ ವಿಷ್ಣುಃ ಕರಿಷ್ಯಾಮಿ ಚ ವಃ ಕಾರ್ಯಂ ಆರಾಧ್ಯ ಗಿರೀಶಂ ಸುರಾಃ ಬಲಿಷ್ಠಾಃ ಶತ್ರವೋ ಹ್ಯೇತೆ ವಿಜೇತವ್ಯಾಃ ಪ್ರಯತ್ನತಃ ಇತಿ. ಇತ್ಯುಕ್ತಾಸ್ತೇ ಸುರಾಃ ಸರ್ವೇ ವಿಷ್ಣುನಾ ಪ್ರಭವಿಷ್ಣುನಾ ಮತ್ವಾ ದೈತ್ಯಾನ್ ಹತಾನ್ ದುಷ್ಟಾನ್ ಯಯುರ್ಧಾಮ ಸ್ವಕಂ ಸ್ವಕಂ ಇತಿ. ಅಥ ವಿಷ್ಣುಕೃತಂ ಶಿವಾರಾಧನಂ ಕಥಯಿತುಂ ಪ್ರಕ್ರಮತೆ ವಿಷ್ಣುರಪ್ಯಮರಾಣಾಂ ತು ಜಯಾರ್ಥಮಭಜಚ್ಛಿವಂ ಸರ್ವಾಮರಾಣಾಮಧಿಪಂ ಸರ್ವಸಾಕ್ಷಿಣಮವ್ಯಯಂ ಗತ್ವಾ ಕೈಲಾಸ ನಿಕಟೆ ತಪಸ್ತೇಪೆ ಹರಿಸ್ವಯಂ ಕೃತ್ವಾಕುಂಡಂ ಚ ಸಂಸ್ಥಾಪ್ಯ ಜಾತವೇದ ಸಮಗ್ರತಃ ಪಾರ್ಥಿವೇನ ವಿಧಾನೇನ ಮಂತ್ರೈರ್ನಾನಾವಿಧೈರಪಿ ಸ್ತೋತ್ರೈಶ್ಚೈವಾಪ್ಯನೇಕೈಶ್ಚ ಗಿರಿಶಂ ಚಾಭಜನ್ಮುದ ಕಮಲೈಃ ಸರಸೋಜಾತೈಃ ಮಾನಸಾಖ್ಯಾನ್ ಮುನೀಶ್ವರಾಃ ಬದ್ಧ್ವಾ ಚೈವಾಸನಂ ತತ್ರ ನ ಚ ಚಾಲ ಹರಿಸ್ವಯಂ ಪ್ರಸಾದಾವಧಿ ಚೈವಾತ್ರ ಸ್ಥೇಯಂ ವೈ ಸರ್ವಥಾಮಯ ಇತ್ಯೇವಂ ನಿಶ್ಚಯಂ ಕೃತ್ವಾ ಸಮಾನರ್ಚ ಶಿವಂ ಹರಃ ಯದಾ ನೈವ ಹರಸ್ತುಷ್ಟಃ ಬಭೂವ ಹರಯೇ ದ್ವಿಜಾಃ ತದಾ ಸ ಭಗವಾನ್ ವಿಷ್ಣುಃ ವಿಚಾರೇ ತತ್ಪರೋಭವತ್ ವಿಚಾರ್ಯೈವಂ ಸ್ವಮನಸಿ ಸೇವನಂ.

ಏಕ ಪ್ರಿಯತರಾಗ ನಮಃ. ಓಂ ಏಕ ವೀರಾಧಿಪತಗೇ ನಮಃ. ಓಂ ಏಕಾಕಾರಾಗ ನಮಃ. ಓಂ ಏತಸ್ಮೈ ನಮಃ. ಓಂ ಏತತ್ ಪ್ರವಾಚಕಾಗ ನಮಃ. ಓಂ ಐಕ್ಯಕಾರಿಣೇ ನಮಃ. ಓಂ ಐಂದ್ರಪ್ರಿಯಾಗ ನಮಃ. ಓಂ ಐಂ ನಮಃ. ಓಂ ಐಂ ಬೀಜ ಜಪತತ್ಪರಾಗ ನಮಃ. ಓಂ ಐಂ ಶಬ್ದಪರಾಗಣಾಗ ನಮಃ. ಓಂ ಐಂ ಹ್ರೀಂ ಶ್ರೀಂ ಜಪಸ್ತುತ್ಯಾಗ ನಮಃ. ಓಂ ಹ್ರೀಂ ಶ್ರೀಂ ಬೀಜ ಸಾಧಕಾಗ ನಮಃ.

ಓಂಕಾರ ಗಗನ ಭ್ರಾಜತ್ ಭಾಸ್ಕರ ಗಣಮಃ ಓಂಕಾರಾದ್ರಿ ಗುಹಾರತ್ನ ಪ್ರದೀಪ ಗಣಮಃ ಓಂಕಾರ ಮುಕ್ತಾಭರಣ ತರಳ ಗಣಮಃ ಓಂಕಾರ ವಿಮಲಾದರ್ಶ ಬಿಂಬಿತ ಗಣಮಃ ಓಂಕಾರ ಶುಕ್ತಿಕ ಮಧ್ಯ ಮೌಕ್ತಿಕ ಗಣಮಃ ಓಂಕಾರ ಸಂಬುಡ ಸತ್ಕರ್ಪೂರ ಗಣಮಃ ಓಂಕಾರ ಸರ್ವಮಾಂಗಲ್ಯಾಭರಣ ಗಣಮಃ ಓಂಕಾರ ದಿವ್ಯಕುಸುಮ ಸೌರಭ್ಯಾಢ್ಯ ಗಣಮಃ ಓಂಕಾರ ಪಿಂಡಖರ್ಜೂರ ಮಾಧುರ್ಯ ಪ್ರಿಯ ಗಣಮಃ.

ಓಂ ಅಂತಃಸತ್ವ ಗುಣೋದ್ಭಾಸಿ ಶುದ್ಧ ಸ್ಫಟಿಕ ವಿಗ್ರಹಾಯ ನಮಃ. ಓಂ ಅಂತಕವರಪ್ರದಾಯ ನಮಃ. ಓಂ ಅಂತಕಾಯ ನಮಃ. ಓಂ ಅಂತರ್ಹಿತಾಯ ನಮಃ.

ದೇವಾ ದೇವತಾ ಬೃಹಸ್ಪತಿರ್ ದೇವತಾ ಇಂದ್ರೋ ದೇವತಾ ವರುಣೋ ದೇವತಾ ಮೂರ್ಧಾಸಿರಾ ಧ್ರುವಾಸಿ ಧರುಣಾ ಧರ್ತ್ರ್ಯಾಸಿ ಧರಾನಿ ಆಯುಷೇ ತ್ವಾ ವರ್ಚಾಸೇ ತ್ವಾ ಕೃಷ್ಯೇ ತ್ವಾ ಕ್ಷೇಮಾಯತ್ವಾ ಯಂತ್ರೀರಾಡ್ಯಂತ್ರ್ಯಾಸಿ ಯಮಾನಿ ಧ್ರುವಾಸಿ ಧರಿತ್ರಿ.

ಕ್ವೈದಭೂತಂ ಬ್ರಹ್ಮದೇವ್ಯಂ ಧಾಂತರಿಕ್ಷೇಣೇತ್ಯ ಅಜಭೋ ವೈರಾಮದೇವ್ಯಂ ವಸೂನೇ ವಧಾಂತರಿಕ್ಷೇಣೋಪ ಕ್ವೈದಭೂತಂ ಬೃಹತ್ಸಹ

ಗೌರೀಭರ್ತಾ ಗಣೇಶ್ವರ ಅಷ್ಟಮೂರ್ತಿರ್ವಿಶ್ವಮೂರ್ತಿ ತ್ರಿವರ್ಗಸ್ವರ್ಗ ಸಾಧನ ಜ್ಞಾನಗಮ್ಯೋ ದೃಢ ಪ್ರಜ್ಞ ದೇವದೇವಸ್ತ್ರೀಲೋಚನ ವಾಮದೇವೋ ಮಹಾದೇವ ಪಟುಃ ಪರಿವೃಢೋ ದೃಢ ವಿಶ್ವರೂಪೋ ವಿರೂಪಾಕ್ಷ ವಾಗೀಶಶುಚಿಸತ್ತಮಃ ಸರ್ವಪ್ರಮಾಣ ಸಂವಾದಿ ವೃಷಾಂಕೋ ವೃಷವಾಹನಃ ಈಶಃ ಪಿನಾಕೀ ಖಟ್ವಾಂಗಿ ಚಿತ್ರವೇಷಶ್ಚಿರಂತನಃ ತಮೋಹರೋ ಮಹಾಯೋಗಿ ಗೋಪ್ತಾ ಬ್ರಹ್ಮಾ ಚ ಧೂರ್ಜಟಿಃ ಕಾಲಕಾಲಃ ಕೃತ್ತಿವಾಸಾಃ ಸುಭಗಃ ಪ್ರಣವಾತ್ಮಕಃ ಉನ್ನದ್ರಃ ಪುರುಷೋ ಜುಷ್ಯಃ ದುರ್ವಾಸಾಃ ಪುರಶಾಸನಃ ದಿವ್ಯಾಯುಧಸ್ಕಂದಗುರುಃ ಪರಮೇಷ್ಠೀ ಪರಾತ್ಪರಃ ಅನಾದಿಮಧ್ಯನಿಧನಃ ಗಿರೀಶೋ ಗಿರಿಜಾಧವಃ ಕುಬೇರಬಂಧುಶ್ರೀಕಂಠಃ ಲೋಕವರ್ಣೋತ್ತಮೋ ಮೃದುಃ ಸಮಾಧಿವೇದ್ಯಃ ಕೋದಂಡೀ ನೀಲಕಂಠಃ ಪರಸ್ವಧೀಃ ವಿಶಾಲಾಕ್ಷೋ ಮೃಗವ್ಯಾಧಃ ಸುರೇಶಃ ಸೂರ್ಯತಾಪನಃ ಧರ್ಮಧಾಮ ಕ್ಷಮಾಕ್ಷೇತ್ರಂ ಭಗವಾನ್ ಭಗನೇತ್ರಭಿತ್ ಉಗ್ರಃ ಪಶುಪತಿಸ್ತಾರ್ಕ್ಷ್ಯಃ ಪ್ರಿಯಭಕ್ತಃ ಪರಂತಪಃ ದಾತಾ ದಯಾಕರೋ ದಕ್ಷಃ ಕರ್ಮಂದೀ ಕಾಮಶಾಸನಃ ಶ್ಮಶಾನನಿಲಯಃ ಸೂಕ್ಷ್ಮಃ ಶ್ಮಶಾನಸ್ಥೋ ಮಹೇಶ್ವರಃ ಲೋಕಕರ್ತಾ ಮೃಗಪತಿಃ ಮಹಾಕರ್ತಾ ಮಹೌಷಧಿಃ ಉತ್ತರೋ ಗೋಪತಿರ್ಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ನೀತಿಸುನೀತಿಶುದ್ಧಾತ್ಮಾ ಸೋಮಃ ಸೋಮರತಸುಖೀ ಸೋಮಪೋಮೃತಪಃ ಸೌಮ್ಯಃ ಮಹಾತೇಜಾ ಮಹಾದ್ಯುತಿಃ ತೇಜೋಮಯೋಮೃತಮಯೋನ್ನಮಯಶ್ಚ ಸುಧಾಪತಿಃ ಅಜಾತಶತ್ರುರಾಲೋಕಃ ಸಂಭಾವ್ಯೋ ಹವ್ಯವಾಹನಃ ಲೋಕಕಾರೋ ವೇದಕರಃ ಸೂತ್ರಕಾರಃ ಸನಾತನಃ ಮಹರ್ಷಿಃ ಕಪಿಲಾಚಾರ್ಯಃ ವಿಶ್ವದೀಪ್ತಿಸ್ತ್ರಿಲೋಚನಃ ಪಿನಾಕಪಾಣಿರ್ಭೂದೇವಃ ಸ್ವಸ್ತಿದಸ್ವಸ್ತಿಕೃತ್ಸುಧೀಃ ಧಾತೃಧಾಮಧಾಮಕರಃ ಸರ್ವಗಸ್ಸರ್ವಗೋಚರಃ ಬ್ರಹ್ಮಸೃಗ್ವಿಶ್ವಸೃಗ್ಸರ್ಗಃ ಕರ್ಣಿಕಾರಃ ಪ್ರಿಯಃ ಕವಿಃ ಶಾಖೋ ವಿಶಾಖೋ ಗೋಶಾಖಃ ಶಿವೋಭಿಷಗನುತ್ತಮಃ ಗಂಗಾಪ್ಲವೋದಕೋ ಭವ್ಯಃ ಪುಷ್ಕಲಸ್ಥಪತಿಸ್ಥಿರಃ ವಿಜಿತಾತ್ಮಾ ವಿಧೇಯಾತ್ಮಾ ಭೂತವಾಹನಸಾರಥಿಃ ಸಗಣೋ ಗಣಕಾಯಶ್ಚ ಸುಕೀರ್ತಿಶ್ಚಿನ್ನ ಸಂಶಯಃ ಕಾಮದೇವಃ ಕಾಮಪಾಲಃ ಭಸ್ಮೋದ್ಧೂಲಿತ ವಿಗ್ರಹಃ ಭಸ್ಮಪ್ರಿಯೋ ಭಸ್ಮಶಾಯಿ ಕಾಮೀ ಕಾಂತಃ ಕೃತಾಗಮಃ ಸಮಾವರ್ತೋ ನಿವೃತ್ತಾತ್ಮಾ ಧರ್ಮಪುಂಜಃ ಸದಾಶಿವಃ ಅಕಲ್ಮಷಶ್ಚ ಪುಣ್ಯಾತ್ಮಾ ಚತುರ್ಬಾಹುರ್ದುರಾಸದಃ ದುರ್ಲಭೋ ದುರ್ಗಮೋ ದುರ್ಗಃ ಸರ್ವಾಯುಧವಿಶಾರದಃ ಅಧ್ಯಾತ್ಮಯೋಗನಿಲಯಃ ಸುತಂತುಸ್ತಂತುವರ್ಧನಃ ಶುಭಾಂಗೋ ಲೋಕಸಾರಂಗಃ ಜಗದೀಶೋ ಜನಾರ್ದನಃ ಭಸ್ಮಶುದ್ಧಿಕರೋ ಮೇರುಃ ಓಜಸ್ವೀ ಶುದ್ಧವಿಗ್ರಹಃ ಅಸಾಧ್ಯಃ ಸಾಧುಸಾಧ್ಯಶ್ಚ ಭೃತ್ಯಮರ್ಕಟರೂಪಧೃಕ್ ಹಿರಣ್ಯರೇತಃ ಪೌರಾಣಃ ರಿಪುಜೀವಹರೋ ಬಲೀ ಮಹಾಹೃದೋ ಮಹಾಗರ್ತಃ ಸಿದ್ಧೋ ವೃಂದಾರವಂದಿತಃ ವ್ಯಾಘ್ರಚರ್ಮಾಂಬರೋ ವ್ಯಾಲಿ ಮಹಾಭೂತೋ ಮಹಾನಿಧಿಃ ಅಮೃತೋ ಮೃವಪುಶ್ರೀಮಾನ್ ಪಾಂಚಜನ್ಯ

ತಾತ್ಮಾ ವಿಭುರ್ವಿಷ್ಣುರ್ವಿಭೂಷಣಃ ಋಷಿರ್ಬ್ರಾಹ್ಮಣ ಐಶ್ವರ್ಯಂ ಜನ್ಮ ಮೃತ್ಯುಜರಾತಿಗಃ ಪಂಚಯಜ್ಞಸಮುತ್ಪತ್ತಿಃ ವಿಶ್ವೇಶೋ ವಿಮಲೋದಯಃ ಆತ್ಮಯೋ ನಿರನಾದ್ಯಂತಃ ವತ್ಸಲೋ ಭಕ್ತಲೋಕಧೃಕ ಗಾಯತ್ರೀವಲ್ಲಭಃ ಪ್ರಾಂಶುಃ ವಿಶ್ವಾವಾಸಃ ಪ್ರಭಾಕರಃ ಶಿಶುರ್ಗಿರಿರತಃ ಸಮ್ರಾಟ್ ಸುಷೇಣಃ ಸುರಶತ್ರುಃ ಅನೇಮಿರಿಷ್ಟನೇಮಿಶ್ಚ ಮುಕುಂದೋ ವಿಗತಜ್ವರಃ ಸ್ವಯಂ ಜ್ಯೋತಿರ್ಮಹಾಜ್ಯೋತಿಃ ತನುಜ್ಯೋತಿರಚಂಚಲಃ ಪಿಂಗಲಃ ಕಪಿಲಶ್ಮಶ್ರುರ್ಬಾಲನೇತ್ರಸ್ತ್ರಯೀತನುಃ ಜ್ಞಾನಸ್ಕಂದೋ ಮಹಾನೀತಿಃ ವಿಶ್ವೋತ್ಪತ್ತಿರುಪಪ್ಲವಃ ಭಗೋ ವಿವಸ್ವಾನಾದಿತ್ಯಃ